0: ಪರಮಾತ್ಮ, ಪುನರಿಪು ಕಾಸಲೈ ಮಾತದಿದ್ದ ಪಾರ್ಶ್ವಿಕೆ ಸ್ವಪ್ನ ಸಾಕಾರ ಕರೆದಿದ್ದ ತೆರಿ ಲೀಲಾ ಬ್ರಹ್ಮಾರಿ ತನ್ ಗುರು ಅಮರ್ದಾಸ್.
1: ತನ್ ಗುರು ರಾಮದಾಸ್. ರಜನಿ
0: ಸ್ವಾಮಿ
2: ನಸ್ತ ಜಾಯ ಸನಾ.